ಕಡೆದು ಉದರಗಡದ ಕದ ದಿಟ್ಟ ತೆಗೆದಿನ ತೆಗೆದಿರದಿ ಕಾಂಕಡೆದು ಉದರಗಡದ ಕಿಡ ತೆಗೆದಿನ ದಿನದಿ ಇತಾಕ ಜನ.